0: e bi mo hie apa ne se fu ei
1: hey
0: no se obi tiem wa na se se ne nyom na me to no erade nkoma no erade nkoma no erade nkoma wa wade mu erade nkoma wa juma se mu wa juma se mye ye wa wa se mye ye wusuku se mye ye